ರೇಷಮ್ ಬಾಲ ತಂದಾನ, ಏ ಸೋಲಾ ಸಾಲ ತಂದಾನ, ಐ ತೇರೆ ಖಯಾಲ ತಂದಾನ, ಏ ಗೊರೆ ಗಾಲ ತಂದಾನ, ಏ ರೇಷಮ್ ಬಾಲ ತಂದಾನ, ಏ ಸೋಲಾ ಸಾಲ ತಂದಾನ, ಐ ತೇರೆ ಖಯಾಲ ತಂದಾನ, ಹಮ್ ತೇರೆ